0: ನಿಮ್ ಮಾತಾಕು ನಿಮ್ ತುಪ್ಪಾಯ್ ಸಗೇಕ ನಾರಜ್ಜಿಲೆ ನಾರಾಯಣ ನಾರಾಯಣ ಪದೇವನು ತುಂಬನು ಸಹಿತ ಐಸಗೆ ಬಚಿ ಪಾರ್ವತಿ ಮಾತಾಲೆ ಆಗಿ ಗರಿ ದಿನಭು ಹೇ ಬಾಬು ತಿಮಿ ಬಿಂದ್ಯಾ ಚಂದ ನಾಮ ಗರಿಕು ಪರ್ವತ ಮಜಾನು ಬಿಂದು ನಾಮ ಗರಿಕು ಬ್ರಾಹ್ಮಣ ಪಿಚ್ಚಾಸ್ ಬೈರಿ ರೇಖಾಸನ್ ಶಿವಕ ಪಾವನ್ ಚರಿತ್ರ ಶ್ರವಣ ಗರಾಯರ ತಿನ್ನ ಮುಕ್ತಿ ಬನಾಯರ ಲೇರವನು ಭನರ ಆಗಿ ದಿನಭು ತತ್ಕಾಲ ಆಮ ಪಾರ್ವತಿಗೂ ಆಗಿ ಪಾವನಿ ಬಿದ್ದಿ ಗೈ ನಾರಾಯಣ ತುಂಬರು ತತ್ಕಾಲ ಬಿಂದಾ ಪರ್ವತ ಮಜಾನಭು ಪಿಚಾಸ್ ನಾಮ ಗರಿಕು ಬಿಂದು ನಾಮ ಗರಿಕು ಬ್ರಾಹ್ಮಣ ಪಿಚಾಸ್ ಲಾಯಿ ಶಿವಕ ಪಾವನ್ ಚರಿತ್ರ ಶ್ರವಣ ಗರೌಂದೇ ಗರೌಂದೇ ಗರೌಂದೇ ಜಾನಾ ಎಗಾರ ದಿನ ಕು ದಿನ ಮಾ ದಿವ್ಯ ಸ್ವರೂಪ ಭೈರ ಆದತಿ ಬಿಂದು ಪ್ರಾದುರ್ಭಾವ ಓ ಭಗವಾನ್ ಹಜುರ್ ಗುರುದೀಪ್ ಹಜುರ್ಲೆ ಶಿವಕ ಪಾವನ್ ಚರಿತ್ರ ಶ್ರವಣ ಗರಾಯರ ಆಜ ಮ ಎಷ್ಟು ಅವಸ್ಥಾ ಆಯ್ಸಕೇಕು ಅವ ಮಲೈ ಶಿವಜಿಕೈ ಚಿಂತ ಗರ್ನಿ ಶಿವಜಿಕೈ ಮಂದಿರ ಮಾನೆ ಶಿವಜಿಲೈ ಬೆಲ್ಪಟ್ ಪತ್ರ ಚಢಾವಣೆ ಕ್ಷೇತ್ರ ಮಾನೆ ಭಗವಾನ್ ಭೋಲೆ ಬಾಬಾ ಕೈ ಸೇವಾ ಗರ್ನಕು ಲಾಗಿ ಮಲೈ ನಿಯುಕ್ತಿ ಗರಿಬಕ್ಷೇಶ್ ನಿರಾಗಿ ಗರಿ ದೇಶನ್ ಭಗವತಿ ಜಗತ್ ಜನನಿ ಮಾತಾಕು ಆಜ್ಞೆ ದ್ವಾರಾ ಓ ಬಿಂದುಗ ನಾಮ ಗರೇಕು ಪೈಲ ಜನ್ಮಕು ಬ್ರಾಹ್ಮಣ ಐರಿ ಶಿವ ಶಾಮ ಸದಾಶಿವಜಿಗೂ ಪಾರ್ಷದ ರೂಪ ವರ್ಣ ಗರ್ನು ಪರಿಚಯ ಬಂದರೆ ಆಜ ಆಜ್ಞೆ ಗರಿ ಸಕ್ದ ಮೇರೋ ಪ್ರಭು ಉಯಿ ಬಿಂದುಗ ಲಾಯಿ ಆಜ ಬಡೋ ದಿವ್ಯ ರೂಪ ಶಾಮ ಸದಾಶಿವಜಿಗೂ ಸೇವಕ ರೂಪ ವರ್ಣ ಗರ್ ದಿನಭು ಲವತ ಪ್ರಭು ಪಿಚಾಸ್ ಲಿ ಸುನ್ನ ಪನಿ ಆಜ ಶಿವಕು ಪಾವನ್ ಚರಿತ್ರ ಮುಕ್ತಿ ಭಯ ಜಾನೆ ಬುಜೋಗಿ ಬುಜಿನ ಬನೇರ ಪ್ರಮಾಣ ಪ್ರಸ್ತುತ ಗರಿದಿನಭು ಭೂತ ಪ್ರೇತ ಪಿಚಾಸ ಡಾಕಿನಿ ಸಾಕಿನಿ ಜಸ್ತಾಲೆ ಸುನೆ ಬನೆ ಬನಿ ಶಿವಕು ಪಾವನ್ ಚರಿತ್ರ ಲಾಯಿ ಶ್ರವಣ ಗರೆ ಬನಿ ಮನನ್ ಗರೆ ಬನಿ ಪಿಚಾಸ್ ಬಾಟ ಮುಕ್ತಿ ಭಯ ದಿವ್ಯ ಧಾಮ ಕೈಲಾಸ ಕ್ಷೇತ್ರ ಮಜಾನು ಪಾವಸನಾಯಿ ಬನೇರ ಆಗೆ ಗರಿದಿನಭು ಬಂದ ಶಿವ ಪ್ರಾಣ ಕು ಪಾವನ್ ಚರಿತ್ರ ಮಾತ್ಮೆ ಖಂಡ ಕು ಪಾಂಚಮ ಅಧ್ಯಾಯ ಕಥಾಲಯ ನಮೋ ನಮಸ್ಕಾರ ಅನುಭವ ಬನಿಷ್ಠಮನ ಕು ಚರಿತ್ರೆ ಸಿದ್ಧ ಬಾಟ ಕೈಲಾಸಾಧಿಪತಿ ಭಗವಾನ್ ಕೋ
1: ಜಯ ಜಯ
0: ಸಂತ ಪ್ರಮಾತ್ಮ ಶಿವ ಕು ಪಾವನ್ ಚರಿತ್ರ ಸೈಟು ಅಧ್ಯಾಯ ಗರೆ ಪ್ರವೇಶ ಗರಿದಿನಭು ಹೇ ಭಗವಾನ್ ಶಿವ ಕಥಾ ಜಸ್ಲಿ ಅಲಿಕತಿ ಪಿನಿ ಸುಂಚ ಮನ್ ಲಗಾಯರ ಸುಂಚ ತಿಲೈ ಸಂಪೂರ್ಣ ಪಾಪ ಬಾಟ ಮುಕ್ತ ಗರೈ ದಿನಿ ರೈಚ ಪಾಪಿಯವರ್ಗ ಕುರತ ಕೆ ಪಿಚಾಸರ್ಲೆ ಸುನೆ ಮನೆ ಪಿನಿ ಮುಕ್ತ ಭೈರ ಜಾನಿ ಹಜುರ್ಲೆ ವ್ಯಾಪ್ತ ಕರಿ ಸಕನುಭು ಭಗವಾನ್ ಶಿವಕು ಪುರಾಣ ಸುನ್ನಕು ಲಾಗಿ ಕಸ್ತಾ ಕಸ್ತಾ ವಿಧಿ ಚಂತಿ ವಿಧಿಯವರು ಬಾರೆ ವ್ಯಾಖ್ಯೆ ಕರ್ನೋಸ್ ಮನೆ ರಾಕೆ ಕರಿದಿನಭು ದೈವ ಗೆಂಚ ಸಮಾಹೂಯ ಸಂತೋಷ್ಯ ಜನಾಂಬಿತ ಮೂರ್ತಂ ಶೋದಯ ಶುದ್ಧಂ ನಿರ್ವಿಘ್ನೇನ ಸಮಾಪ್ತಯೇ ದೈವಜ್ಞ ವಿಶೇಷಜ್ಞ ಜ್ಯೋತಿಷರುಲಾಯ್ ಗುರುಲೈ ಬೊಲಾಯ ಶುದ್ಧ ಸಮಯ ಶುರು ಗರ್ನಿ ಕಾಮನಾ ಭಯಕು ಛ ಕುನೈ ಕಾಮನಾಲೆ ಕುನೈ ಪದ ಪೂರ್ತಿ ಗರ್ನಕು ಲಾಗಿ ಶಿವಕು ಪುರಾಣ ಲಗಾಯಿಕು ಛ ಬನಿ ಶುದ್ಧ ಸಮಯ ಶುದ್ಧ ಸ್ಥಾನ ಶುದ್ಧ ವಿಧಿ ದ್ವಾರ ಗರ್ನು ಪರ್ಸ ತರ ಭಗವಾನ್ ಕು ನಾಮ ಮಂದಿರಹರುಕು ಕ್ಷೇತ್ರಮಾ ಸಮಾಜ ಕು ಕಾಮ ಕು ಲಾಗಿ ಕಾಮ ಗರಿಯೋ ಬನೆ ಮತ್ಲಬ ಶಿವಕು ಪುರಾಣ ಕಥಾ ಶ್ರವಣ ಗರ್ನೆ ವಿಧಾನ ಗರಿಯೋ ಬನೆ ಮತ್ಲಬ ಸಮಯ ನಹೇರೆ ಪನಿ ಜುನೈ ಸಮಯ ಮಾಪನಿ ಗರ್ನ ಸಕಿಂಚ ಬನ್ನಿ ಪ್ರಮಾಣ ಪ್ರಸ್ತುತ ಗರಿದಿನವು ಮೇರೋ ಪ್ರ ಪರಮಾತ್ಮ ದಿಯ ಶುದ್ಧಿ ಆತ್ಮ ಶುದ್ಧಿ ಪವಿತ್ರ ಸ್ಥಾನ ಕು ಶುದ್ಧಿ ಗರಿ ಸಕೆ ಪಚಿ ದೇಶ ದೇಶ ಬಾಟ ಮತ್ಲಬ ಶಿವ ಕ ಪಾವನ್ ಚರಿತ್ರ ಶ್ರವಣ ಗರ್ನಕು ಲಾಗಿ ಅವನು ಬನೇರೆ ನಿಮ್ತ ಪಠಾವಣೆ ಅತ್ಯಂತ ರಾಮ್ರ ತರಿಕಾದೆ ಹಜುರವರಲ್ಲಿ ಶಿವ ಕ ಕಥಾ ಪ್ರಮಾಣ ಕಥಾ ಪ್ರವಚನ ಸುನ್ನಕು ಲಾಗಿ ಐದಿನು ಪರ್ಯ ಶೈವರು ವೈಷ್ಣವರು ಅನೇಕ ಪ್ರಕಾರ ಸಂಪೂರ್ಣ ವ್ಯಕ್ತಿತ್ವರು ಆಯ್ರೆ ಕಥಾ ಪ್ರವಚನ ಸುನಿಬಕ್ಷೇಶ್ ಮನೆ ಆಗಿ ಗರ್ನಿ ದಿವ್ಯ ವ್ಯಾಸಾಸನ ತಯಾರಿ ಗರ್ನಿ ವ್ಯಾಸಾಸನ ಲೈ ಬಡ ದಿವ್ಯ ರೂಪ ಸಜಾವಣೆ ಸಜಾವಣೆ ರಾಷ್ಟ್ರೀಯ ಪ್ರಕಾರ ಕಲಾಕಾರರಲ್ಲಿ ಚಿಂತ ಗರ್ನಿ ಭಗವಾನ್ ಕು ನಾಮ ಸಂಕೀರ್ತನ ಗರ್ನಕು ಲಾಗಿ ಮಧ್ಯಾಹ್ನ ಘಟಿಕಾ ದ್ವಯಂ ಭನ್ನೆ ಶಾಸ್ತ್ರ ಮಾಸೆ ಮಧ್ಯಾಹ್ನ ಕಾಲ ಮದ್ವಿ ಗಡಿ ಬಿಸಾವಣೆ ಅನಿ ಫೇರಿ ಭಗವಾನ್ ಪ್ರ ಪರಮಾತ್ಮನ ಆಹ್ವಾನ ಗರೇರ ನಮಸ್ಕಾರ ಗರೇರ ಮಂಗಳಾಚರಣ ದ್ವಾರ ಸಂಪೂರ್ಣ ವಿಧಿ ವಿಧಾನರು ಗರಿ ಸಕ್ನಿ ಶಿವಾಲಯ ಗರ್ನು ಶಿವಾ ಮತ್ಲಬ ಘರ ಮಾ ಗರ್ನು ಬಂದ ದಶ ಗುಣ ತಫಲ್ ಗಾಯಿ ಗೋಠ ಮಾ ಗರೇಕು ಮಿಲ್ಸ ಗಾಯಿ ಗೋಠ ಮಾ ಶಿವ ಪುರಾಣ ಕು ಕಥಾ ಸುನೆ ಕು ಬಂದ ದಶ ಗುಣ ಬರ್ತಫಲ್ ಗಂಗಾಜಿ ಮಾ ಗರೆ ಸುನೆ ಕು ಫಲ್ ಗಂಗಾಜಿ ಮಾ ಬಂದ ದಶ ಗುಣ ಬರ್ತಫಲ್ ಶಿವಕು ಮಂದಿರ ಶಿವಲಿಂಗ ಭಯಕು ಕ್ಷೇತ್ರ ಮಾ ಶಿವಲಿಂಗ ಕು ಕ್ಷೇತ್ರ ಮಾ ಬಂದ ದಶ ಗುಣ ಬರ್ತಫಲ್ ಪರ್ವತ ಮಾ ಗರೆ ಸುನೆ ಕು ಎಷ್ಟು ಪ್ರಕಾರ ಕು ವಿಧಾನ ಇಷ್ಟು ಪ್ರಕಾರ ಸಂಪೂರ್ಣ ವ್ಯವಸ್ಥಾ ಕರಿ ಸಕೆ ಪಚಿ ಏಕತಿರ ಬಾಟ ಪುರುಷರು ಕು ಲೈನ್ ಮಾ ಬಸಾವಣೆ ಏಕತಿರ ಮಹಿಳಾರು ಆಮಾವರ್ಲೆ ಬಸಾವಣೆ ಏಕತಿರ ಸಂಪೂರ್ಣ ಬಾಲ ಬಚ್ಚಾರು ವ್ಯವಸ್ಥಾ ಕರಿ ಸಕೆ ಪಚಿ ಅಹೋ ಬಾಲೋ ಯುವಾ ವೃದ್ಧೋ ವಾ ದರಿದ್ರೋ ವಾ ದುರ್ಬಲ ಪುರಾಣ ಕೆ ಸದಾ ಬಂಧ್ಯ ಪೂಜಶ್ಚ ಸುಕೃತಾರ್ಥಿ ಬಿ ಬಾಲಕ ಭಯ ಪನಿ ಬುಡಾ ಭಯ ಪನಿ ವೃದ್ಧ ಭಯ ಪನಿ ಸಬೈಲಿ ಸುನಿ ಬನಿ ಪುಣ್ಯ ಪುಣ್ಯ ಹುಣಿ ಬ್ರಾಹ್ಮಣ ದೃಷ್ಟಾಂತ ಕುಶಲೋ ಕುಶಲೋ ಧೀರ ಬನಿ ಖುಷಿ ದೃಷ್ಟಾಂತ ದಿನಿ ವಾಲಾ ಕುಶಲ್ ಅತ್ಯಂತ ಧೀರ್ ವಾಲಾ ಭಕ್ತ ಚಾಹಿಂಚ ಸಂಪೂರ್ಣ ಶಾಸ್ತ್ರ ಜ್ಞಾನ ದೇರ ವೇದ ಕು ಮರ್ಮಲಾಯ್ ಬುಜ್ನ ಸಕೆ ಕೋ ವೇದ ಅತ್ಯಂತ ರಾಮ್ರ ತರಿಕಾಲೆ ಪಡ್ನ ಸಕ್ನೆ ವಾಲಾ तथा शिवा पुराण से शृणु या दादरासुरे श्रोता सुविधा सुविधिना शुद्धम शुद्धम चित्त प्रसन्न दे शिव का पुराण सुनी सके मनलाई अत्यंत हृदय में राख् पर्ने मतलब हो अत्यंत भगवान प्रमात्मा साम सदाशिवजी अंतर हृदय में राखी सकते भन्ने भावना लेकर आने कलुषित पापी अनेक क्षेत्र यस्तो सुन्यो भने पनि नरकमा जाने वालाहरू मोक्ष भएर जानेछन्। भगवान साम सदाशिवजीको कीर्तन गरिसकेपछि विद्यार्थीहरूलाई विद्या मिल्नेछ। काक वन्य आदि गरेका वन्य स्त्रीहरूलाई भगवान परमात्माको कृपाले छोरा छोरीहरू प्राप्त गराइदिनु हुनेछ। जसले साम सदाशिवजीको पुराणलाई यो पुस्तक भन्छ त्यसलाई दोष लाग्छ। शिवजीहरूको पुराणहरूलाई